0: ನಾಗರಿಕತೆಯ ಸಸ್ಯ ಸಂಚಾಲನ ಸಂಬಂಧಿ ಸೂಚನೆ
1: ಅದಳಿಸುವ ಗ್ರಹಿ ಮಹಾನುಭಾವರು ಯಾತ್ರ ವ್ಯವಸ್ಥಾ ಕಾರಣಿಬಾಟ ಪ್ರಭಾವದ ಶಿವ ಪ್ರಾಪ್ತಿಗೂ ಸಹಜಕರಣಿಗಾಗಿ ನಾಗರಿಕ ಸಹಾಯಕ ಕಕ್ಷಿ ಸಂಚಾಲನ ಕೊರೆಯುವ ಉಪ ಕಕ್ಷಿಬಾಟ ಮುಖ್ಯ ಸೇವಾಹರು ಪ್ರಾಪ್ತಗೊಂಡ ಸಹೇಶ ಶಿವ ಪ್ರಾಪ್ತಿಗಾಗಿ ನಾಗರಿಕ ಸಹಾಯಕ ಕಕ್ಷದ ಸಂಪರ್ಕ ಯಾತ್ರೆ ಅನುರೋಧ ಶಿವ ಪ್ರಾಪ್ತಿನ ಪ್ರತಿಕ ಪ್ರಲೋಭನ ನದಿ ಅಸಸಿವಲಿನ ಹಾರ್ದಿಕ ಅಪೀಲ್ ಶಿವ ಪ್ರಾಪ್ತಿನ ಶ್ರೀ ಗ್ರಾಸ್ವಾಯಿನ ರಾಜ್ಯದಲ್ಲಿ ಅಧಿಕಾರ ಕಾರಣಿ ಪ್ರಮುಖ ಇದು ಸಂಪರ್ಕ ಯಾತ್ರೆ ಸಕ್ರಿಯ
0: ಕೋಸ್ಟಿ ಪಾಟಿ ಸರ್ಕಾರ ಆಂತರಿಕ ಮಾಮಲಾ ತಥಾ ಕಾನೂನು ಮಂತ್ರಾಲಯ